ಕ್ಷರಧಾಮತೀಯವನಿಮಾ ಐಶ್ವರ್ಯಮುಕ್ತೋಲೈಶೋಭೆಯಕ್ಷರಸಾತಸುಂದರಛಬಿ ಲಾವಣ್ಯತೇಜೋಮಯಿ ಕರ್ತಾದಿವ್ಯಸದಾರಹೇ ಪ್ರಗಟಜೆ ಸಾಕಾರಸರ್ವೋಪರಿ ಸಹಜಾನಂದಕೃಪಾಲುಣೇ ನಿತ್ಯ ನಮೋ ಸರ್ವಾವತಾರಿ ಹರಿ ಮಂಗಲಮೂರ್ತಿ ಮಹಾಪ್ರಭು ಶ್ರೀ ಸಹಜಾನಂದ ಸುಖರೂಪ ಭಕ್ತಿಧರ್ಮ ಸುತ್ತ ಶ್ರೀ ಹರಿ ಸಮರು ಸದಾಯನೂಪ ಕೃಪಾ ಕರೋ ಮುಜೂಪರೆ ಸುಖನಿಧಿ ಸಹಜಾನಂದ